ಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯ